ಭಾರತೀಯ ಸಂಸ್ಕೃತಿಯ ಕೇಳ ಕ್ಯಾನ್ನೇ ಶ್ರೀಲಂಕಿಕ ಅಪ್ಪಟ ನುಪುರುದು ದಯಾಕ್ ನೆನೆ ಏ ಬಹುಮು ಹುರು ಪುರುದು ದಯಾಕ್ ಏ ಅತ್ತರಿನ್ ಭಾರತೀಯ ಸಂಗೀತಯ ಕೇಳ ಕ್ಯಾನ್ನೇ ಅಪ್ಪೆ ಸವನ್ಪತ್ ಅತ್ತರಟ ಬಹೋ ಸಮೀಪ ದಯಾಕ್ ඉතින් මේ අවස්ථාවේදී අපි ඔබට සමීප කරන්නට තෝරගත්ත අපූරු හින්දි ගීතයක් එය ඔබේ සවනට වින්දනයක් එක් කරාවි.